0: valamint a 49 méteres rövid hullámon 6110 kHz-en közvetítjük. Mai adásunk véget ért. Ismételten felhívjuk kedves hallgatóink figyelmét, hogy magyar nyelvű adásunk...
1: Szóti Almánia fi kolónia, fe ohajjikum ezmele tahia sákiraten ijjakum ala rasailikum. Waha innani ujjibu alaiha, fe abda'u awalan bi risalati sajid Abdelrazzaq Qabbaza min Halab, fe a'limuhu bi anana arsalna lahu l'ajwiba ala risalatihi dimna risalatin.
0: Műsorunkat Kölnből minden nap délután 15 óra 20 perctől 15 óra 50 percig a 25 méteres rövid 15
2: na pásmi 49,9 metrů, 30,28 metrů a 25,43 metrů na frekvenci 6110, 9737 a 11795 kHz.
3: بالا حضرت قبول فرمودند حضور مبارکشان شرفیاب شده و افتخار انجام مصاحبه کوتاهی را با والا حضرت داشته باشند. همین موضوع اسباب سپاسگزاری فراوان رادیوی صدای آلمان است که اجازه پخش این مصاحبه را داشته باشد.